ವಿದ್ಯೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವದೇ ಧ್ರುವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣಿ ನಮಸ್ತುತೆ ಮೇಧೇ ಸರಸ್ವತೀ ವರೆ ಭೂ